0: மக்கள் தொகை கணக்கெடுப்பின் முதல் கட்டத்தில் ஹவுஸ் லிஸ்டிங் மற்றும் ஹவுசிங் சென்சஸ், அதாவது உங்கள் வீடுகள் கணக்கிடப்படும். வாருங்கள், உங்கள் பங்கேற்புடன் இதை வெற்றி பெற செய்வோம் மற்றும் வளர்ந்த இந்தியா 2047 நோக்கி மற்றொரு அடியை எடுத்து வைப்போம்.
1: நேயர்கள் கேட்க இருப்பது பெட்டத கமலோ படுகுமொழி பாடல்கள்.
2: ನಾಗುಬಿಟ್ಟ ಜನೈಲ್ ಹಾಗ ನಮಸ್ಕಾರ. ಇದು ಊಟಿ ಎಫ್ಎಂ 101.8 ಜನವು ಸಂತುತ್ತೋ 6:41 ಇಜುಮಣಿಗೆಟ್ಟ ನಂಗ ಊಟಿ ಎಫ್ಎಂ 101.8 ದೋಕೆ ಬಡುಗುಮಳಿ ಪಾಡಲ್ಗಳು ಬಂದ್ರ ಜನವು ಸಂತುತ್ತೋ 6:41 ನೀವು ಟ್ಯೂನ್ ಮಾಡ್ತದ ಮರಿಬೇಡಿ. ಈ ಜಾಮದೋಗೆ ಎತ್ತ ಪಾಟು, ಸ್ವಾಮಿ ಪಾಟು, ಸಂತೋಷವಾದ ಪಾಟು, ದುಃಖ ಪಾಟು ಎಲ್ಲಾವೇ ಕಲಂದ ಒಂದು ಪಾಡಲ್ ಕದತ್ತ ಈ 20 ನಿಮಿಷ ಬಂದ್ರ. ಈ ಜಾಮದಾಗ ಬಪ್ಪ ಕದೆ ಇಲ್ಲ, ನಂಗ ಕೇತು ಅಪ್ಪರ್ ಜನ ಎಟ್ರ ಈ ಕದೆಯವೇ ನಂಗ ಮರುದಿದ್ದ ಅತ್ತಮಾವಕ್ ಸಾಂಗ್ಸ್ ಎಲ್ಲ ನಿಂಗಾಗಿ ಡೈಲಿ ಡೈಲಿ ಪ್ಲೇ ಮಾಡಿದ್ಯೋ ನಿಂಗ ಊಟಿ ಎಫ್ಎಂ 101.8 ಗಮನ ಮಾಡಿ ಕೇತು ನೋಡಿವಿ. ಇದು ಊಟಿ ಎಫ್ಎಂ 101.8. ಸಿಟ್ಟಕ್ಕಿಲೇ ನೀ ಓಡಿ ಬಾ, ಸಿನ್ನದ ಸೆಲೆಯೇ ನೀ ಸೇದಿ ಬಾ, ಸಿಗ್ಗೇನ ನಿನಗ ಸೇದಿ ಬಾ, ಸಿಂಗರ ಅಪ್ಪ ಜನ ಬಂದ ಓಡಿ ಬಾ ಎಂಬ ಕದೆ ಈಗ ಬಂದ್ರ ಕೇತು ನೋಡಿವಿ.